ಭವ ಸಮುದ್ರ ಸುಖದ ನಾವ ಶೇಖರಾಮನ ಭವ ಸಮುದ್ರ ಸುಖದ ನಾವ ಶೇಖರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಶ್ರೀರಾಮ

ನವನೀತ ಚೋರ ಗೋಪ ವಹೆ ಗುರು ವಹೆ ಗುರು ವಹೆ ಗುರು ಬೋಲೋ ಬೋಲೋ ವಹೆ ಗುರು ವಹೆ ಗುರು ವಹೆ ಗುರು ಬೋಲೋ ಸತ್ಯ ನಾಮ ಸತ್ಯ